ಅದು ಅದು ಅಕ್ಕ ಓ ಮಮ್ಮಮ್ಮಿ ಓ ಮಮ್ಮಮ್ಮಿ ಓ ಮಮ್ಮಮ್ಮಿ ಅಪ್ಪಲ್ಲ ಅದು ಯಾತವೆನ್ನ ಯಾತವೆನ್ನ ಅಕ್ಕ ಅಕ್ಕ ಅಚ್ಚರಿತ್ತುಕ್ಕ ಅಚ್ಚರಿತ್ತುಕ್ಕ.